0: ಸಂಭವಿಸು ಹಂಗ
1: ಹೇಮ ಪ್ರಾಣ ಬಲ್ಲವ
0: ಏನಂತ ದುಷ್ಟ ಪ್ರಹ್ಲಾದಕ್ಕೂ ಕೆತೆ ಮಾತ್ರ ಸಿಖಾಯಿಲಿ ಲವೆ ಮಾತ್ರ ಸೆ ಹರಿಗುಣಗಾನ ಪರಿತ್ಯಾಗದು ನಾಹಿ ಎಣುಕರಿ ಬಾರೇ ಸಂಬೋಧನ ಬಾಣಿ ಸುಣಾವ
1: ಆಪಣ ಚಿತನುಸಾರ ಕಹ